ಕುರಿತಾಗಿ ಚಟ್ವಿಕಡಿ ಆಸನೇಗ. ಸಾತ್ ಬಜೆ ಸೆ ಭೂಲೇ ಬಿಸ್ರೇ ಗೀತ ಕಾರ್ಯಕ್ರಮ. ಸಾತ್ ಬಜಕರ್ ತೀಸ್ ಮಿನಟ್ ಪರ್ ಹಮ್ ಹೇ ರಾಹಿ ಪ್ಯಾರ್ ಕೆ. ಸುಬಹ 8 ಬಜೆ ಸಮಾಚಾರ ಪ್ರಭಾತ್ ಔರ್ 8:15 ಪರ್ ಸುನಿಯೆ ವಂದೇ ಮಾತರಂ ಏಕ್ ಜಯ ಘೋಷ್. ಲೇಖಕ್ ಮಿಲಂದ ಸವನೀಸ್, ಪ್ರಸ್ತುತಕರ್ತ ಅನುಶ್ರೀ ಪಾಠಕ್. ಆ ಸುನಿಯೆ ಭಾಗ 27.